ಭರಣಗಾಮಿರಾತವಿಧರಣ ವಿಗುಣ ಚರಣ ಕಾವ್ಯದ ರಗಾಲಂಗಾರ ಭರಣ ಭೂಮಿ ಜಲಾಗ್ನಿ ವಾಯು ಗಗನ ಕಿರಣ ಬೋಧ ರೂಪ ನಿತ್ಯಾನಂದ ಕರಣ ಸ ನಿಗಮ ಪರಿಪವಮ ಮರಿರಿ ಸರಿಸ ಸಾರಿ ಗಮ ಪರಿ ಪವಮ ಮರಿರಿ ಸರಿಸ ಮಗಮ ಪರಿ ಪಮಗ ಮರಿರಿ ಸನಿ ಸರಿ ಗಮ ಪಗಮ ಪಸಾನಿ ಪಮರಿರಿ ಸರಿ ಸರಿ ಪಸಾನಿ ಪಮರಿ ಪಮರಿರಿ ಸರಿ ಗಮ ಪಸನಿ ಸರಿ ಸರಿ ಪಮರಿ ಸರಿ ಸನಿ ನಿ ಪಪಮ ಮರಿರಿ ಸನಿ ಸರಿ ಸಮಗ ಪಮರಿ ಪಸನಿ